ನವನೀತ ತೋರ ಗೋಪ ವಹೆಗುರು ವಹೆಗುರು ವಹೆಗುರು ಜೀ ಬೋಲೋ ಬೋಲೋ ವಹೆಗುರು ವಹೆಗುರು ವಹೆಗುರು ಜೀ ಬೋಲೋ ಸತ್ಯನಾಮ ಸತ್ಯ

ಸ್ವಮೇರುಗ ಆನಂದ ಮಬ್ಬುನು ತತ್ವ ಮೆರುಗ ಕುನ್ನ ತಾಪ ಮಬ್ಬು ಆತ್ಮತತ್ವ ಮೆರುಗ ಆನಂದ ಮಬ್ಬುನು ತತ್ವ ಮೆರುಗ ಕುನ್ನ ತಾಪ ಮೆಬ್ಬೂ